dofa wa be mebuo wa ni da so asa e wo bre mu obi aso ntume mwa me ka che o sese nyame a o som no na ye Israel nyankopon obeje o nyame beje o